ಮಾರಿ ಸದ್ಗುರು ಸೇವೆ ಸೋ ಸುಖಪಾಯ ಏನ ಹೊಮ್ಮೆ ವಿಚ್ಚೋ ಮಾರಿ ನಾನಕ ಪಡಣ ಗುಣನ ಏಕ ನಾವು ಹೈ.

ದೋರ್ ಲಭಂ ತರಂಗ ರೂಪಂ ನಾಚ ದೋರ್ ಲಭಂ ದುರ್ಗರಾಜನ ನಾಚ ದುರ್ಲಭಂ ಭೋಜನಂ ವ್ಯಂಜನಂ ನಾಚ ದುರ್ಲಭಂ ಸ್ವಾಶ ಅಂಬರ ನಾಚ ದುರ್ಲಭಂ ಸೋತ ಮಿತ್ರ ಪ್ರಾತ ಬಾಂಧವ ನಾಚ ದುರ್ಲಭಂ ಬನ್ತಾ ವಿಲಾಸ ನಾಚ ದುರ್ಲಭಂ ವಿದ್ಯಾ ಪ್ರವೀಣ ನಾಚ ದುರ್ಲಭಂ ಚತುರ ಚಂಚಲ ದುರ್ಲಭಂ ಏಕ ಭಗವಾನ ನಾಮ ನಾನಕ ಲಬ್ಧಯಂ ಸಾಧ ಸಂ ಕೃಪಾ ಪ್ರಭಂ ಜಾತ ಕತ ತತ ದೃಷ್ಟಂ ಸ್ವರ್ಗ ಮರ್ತ ಪಯಾಲ ಲೋಕ ಸರ್ವತ್ರ ರಮಣ ಗೋವಿಂದ ನಾನಕ ಲೇಪ ಶೇಪನಾ ಲಿಪ್ಯತ ವಿಖ್ಯಾ ಪಯಂತ ಅಮೃತಂ ದುಷ್ಟ ಸಖ ಸ್ವಜನ ದುಃಖಂ ಪಯಂತ ಸುಖಯಂ ಪಯ ಪೀತಂ ತಾ ನಿರ್ಭವೇ.